ಕರ್ತಿದ್ದ ದಿನ ಕರ್ತಿದ್ದ ಕರ್ತಿದ್ದ ಕರ್ತಿದ್ದ ದಿನ ಕರ್ತಿದ್ದ ಕರ್ತಿದ್ದ ಕರ್ತಿದ್ದ ದಿನ ಕರ್ತಿದ್ದ ಕರ್ತಿದ್ದ ಕರ್ತಿದ್ದ ದಿನ ಕರ್ತಿದ್ದ ಕರ್ತಿದ್ದ ಕರ್ತಿದ್ದ ದಿನ ಕರ್ತಿದ್ದ ಕರ್ತಿದ್ದ ಕರ್ತಿದ್ದ ದಿನ ಕರ್ತಿದ್ದ ಕರ್ತಿದ್ದ ಕರ್ತಿದ್ದ ದಿನ ಕರ್ತಿದ್ದ ಕರ್ತಿದ್ದ